ತತ್ಸರಿಯ ಶೂನ್ಯ ಹೃದಯೇರ್ ಭುವಿ ಭಾವನೀಯಂ ಪ್ರತ್ಯೂಹ ಜಾತ ವಿನಿಪಾತನ ಲಬ್ಧವರ್ಣ ಮತ್ಯೋರ್ಜಿತಂ ಹೃದಿ